ಮರಣ ಚಿತ್ತಗಳಿ ಉದ್ಮಗಳು ಹೋಗಿ ಹಾರ ಹಾರ ದೇಹೋ ನಾನೇ ದೇಹೋ ನಾನೇ ವಾಹ ವಾಹ ವಾಹ ವಾಹ.